ಮಜೆ ಮದ್ದಿನ ಹೋತು ಸಾಧು ತೂರೇ ಅವ್ರ ಜಾಣು ರೇ ತಿಪ್ಪಾಯಿ ಜನ್ಮ ಮರಲಿಕ್ಕೆ ಮಟೇವ ತೂರಿ ಗುರುನಾರಾಯಣ ದಂಗು ಗುರು ಸತ್ಯ ಸದ್ದಿನ ಹಾರ ಗುರುತೊಟ್ಟೇ ಸತ್ತು ಪಾಯ ಜನ್ಮಾನಿಕ ಸಬ್ಬನಿಹಾರ ಹರ್ಕೊಂಡ